0: ಇಂಟರ್ವೆನ್ಸ್ನಲ್ ರೇಡಿಯೋಲಜಿಸ್ಟ್ ವಿಶೇಷಜ್ಞ ಡಾಕ್ಟರ್ ರಾಜನ್ ಮಾಡಿ ಭಂಡಾರಿ ಚೌರಕ್ ಮೆಮೋರಿಯಲ್ ಹಾಸ್ಪಿಟಲ್ ನಾಗಭಂಗಾ ಪೋಖ್ರಾಮ.
1: ಇಂಟರ್ವೆನ್ಸ್ನಲ್ ರೇಡಿಯೋಲಜಿಸ್ಟ್ ವಿಶೇಷಜ್ಞ ಡಾಕ್ಟರ್ ರಾಜನ್ ಮಾಡಿ ಭಂಡಾರಿ ಐತವಾರ ದೇಖಿ ಶುಕ್ರವಾರ ಸಮ್ಮ ಸಾಂಜ 5 ಬಜೆ ಪಿ ಅಥವಾ ಅವಶ್ಯಕತಾ ಅನುಸಾರ ಎಸ್ ಚೌರಕ್ ಮೆಮೋರಿಯಲ್ ಹಾಸ್ಪಿಟಲ್ ನಾಗಭಂಗಾ ಪೋಖ್ರಾಮ ಆಗುವುದು ಭಯಕ್ಕೆ ಸಮಯಮೆ ಆಫ್ನ ಸ್ವಾಸ್ಥ್ಯ ಪರೀಕ್ಷಣ ಗರಿ ಸ್ವಾಸ್ಥ್ಯ ಲಾಭ ಗನುಹೋಲಾ.
0: ಉಪಚಾರ ಸೇವಾರು
1: ಭೆರಿಕೋಸ್ ಭೆಂಕೋ ಲೇಜರ್ ಉಪಚಾರ ಖುಟ್ಟಾ ಸುನಿಯೇಕಾ ತಥಾ ಫುಲೆಕಾ ನಸಾಹರುಲಾಯ್ ಲೇಜರ್ ಪ್ರವಿಧಿ ಬಾಟ ಬಿನಾ ಠುಲೋ ಚಿರ್ಫಾರ್ ಉಪಚಾರ ಗರ್ನೆ ವಿಧಿ.
0: ಅಲ್ಟ್ರಾಸೌಂಡ್ ತಥಾ ಸಿಟಿ ಗೈಡೆಡ್ ಬಯೋಪ್ಸಿ ಪ್ರಕ್ರಿಯಾ ಮಾಸುಕು ಟಿಶ್ಯು ನಮೂನಾ ಲಿಯರ ರೋಗ ಜಸ್ತೆ ಟ್ಯೂಮರ್ ಪತ್ತಾ ಲಗಾಉನೆ ಪ್ರಕ್ರಿಯಾ
1: ರಕ್ತನಾಳಿ ಸಂಬಂಧಿ ರೋಗಹರುಕೋ ಉಪಚಾರ ಇಂಜಿಯೋಪ್ಲಾಸ್ಟಿ ಸ್ಟಂಟ್ ರಾಖ್ನೆ ಪ್ರಕ್ರಿಯಾ ಇಂಬೋಲೈಜೇಷನ್
0: ಕ್ಯಾನ್ಸರ್ ಉಪಚಾರ ಟ್ಯೂಮರ್ ಅಬ್ಲೇಷನ್ ತಥಾ ವಿಶೇಷ ಥೆರಾಪಿಹರು ಸಾನೋ ಚಿರ್ಫಾರ್ ಮಿನಿಮಲ್ ಇನ್ವೇಸಿವ್ ವಿಧಿ ಬಾಟ ಟ್ಯೂಮರ್ ನಷ್ಟ ಗರ್ನೆ ಉಪಚಾರ
1: ಶರೀರ ಜಮ್ಮಾ ಭಯಕ್ಕೆ ಪಸ್ ಪಿಪ್ ವಾ ಅಸಾಮಾನ್ಯ ತರಲ್ ಪದಾರ್ಥ ನಿಕಲ್ನೆ ಪ್ರಕ್ರಿಯಾ
0: ಪಾಠಿಘರ್ ಮಾಸು ಯುಟೆರಿನ್ ಫೈಬ್ರಾಯ್ಡ್ ಎಂಬುಲೈಜೇಷನ್ ಪಾಠಿಘರ್ ಫೈಬ್ರಾಯ್ಡ್ ಮಾಸುಕಾ ಗಾಂಠಾ ಶಲ್ಯಕ್ರಿಯಾ ನಗರಿ ಉಪಚಾರ ಗರ್ನೆ ವಿಧಿ ಆದಿ
1: ಥಪ್ ಜಾನಕಾರಿ ಕಾಲಾಗಿ ಚರಕ್ ಮೆಮೋರಿಯಲ್ ಹಾಸ್ಪಿಟಲ್ ನಾಗಢುಂಗಾ ಪೋಖರಾ ಫೋನ್ 061-582-7878-582-7879-582-780.
2: जसको नाम नै पर्याप्त छ
3: दिदी बहिनी
2: रेडियो दिदी बहिनी हामी गर्न सक्छौ